0: ಸಂಗೀತ ನಾಟಕ ಅಕಾಡೆಮಿಗೆ ಓರ್ಸೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಯುವ ಪುರಸ್ಕಾರ್ ಪಾಚುಕೆ ಕುಮಾರ್ ಮರ್ಡೂರ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಏಕ ಪ್ರಖರ್ ಗಾಯಕ ಕೆ ರೂಪ ಮೇ ಜಾನೆ ಜಾತೆ ಹೈ. ಕಿರಾನಾ ಔರ್ ಗ್ವಾಲಿಯರ್ ಘರಾನೆ ಕಿ ಗಹರಿ ಸಮಜ್ ಕೆ ಸಾಥ್ ಸಾಥ್ ಅಪ್ನೆ ಪಿತಾ ಪಂಡಿತ್ ಸೋಮನಾಥ್ ಮರ್ಡೂರ್ ಸೆ ಮಿಲಿ ತಾಲೀಮ್ ನೆ ಉನ್ಕಿ ಗಾಯಕಿ ಕೋ ಏಕ ಅನೋಖಾ ಅಂದಾಜ್ ದಿಯಾ ಹೈ. ದಿಗ್ಗಜ್ ಉಸ್ತಾದೋ ಕಿ ಪ್ರೇರಣಾ ಸೆ ಸಜಿ ಉನ್ಕಿ ಇಸ್ ಗಾಯಕಿ ಮೇ ಜೈಪುರ್ ಅತ್ರೋಲಿ ಔರ್ ಅನ್ಯ ಘರಾನೋ ಕಿ ಝಲಕ್ ಭಿ ಮಿಲ್ತಿ ಹೈ. ಏಕ ಬಹುಮುಖಿ ಕಲಾಕಾರ ಔರ್ ಸಂಗೀತಕಾರ ಕೆ ರೂಪ ಮೇ ಕುಮಾರ್ ಮರ್ಡೂರ್ ಖ್ಯಾಲ್ ಠುಮರಿ ಹಿಂದಿ ಭಜನ್ ಮರಾಠಿ ಅಭಂಗ ಕನ್ನಡ ದಾಸ ಸಾಹಿತ್ಯ ಕನ್ನಡ ವಚನ ಸಾಹಿತ್ಯ ಔರ್ ಕೈ ಅನ್ಯ ಸಂಗೀತ ಪರಂಪರಾಂ ಕಾ ಅನ್ವೇಷಣ ಕರ್ತೆ ಹೈ. ಆಕಾಶವಾಣಿ ಔರ್ ದೂರದರ್ಶನ್ ಕೆ ಎ ಗ್ರೇಡ್ ಕಲಾಕಾರ ಕುಮಾರ್ ನೆ ಕೈ ಪ್ರತಿಷ್ಠಿತ ಸಂಗೀತ ಸಮಾರೋಹ ಮೇ ಅಪ್ನೆ ಪ್ರಸ್ತುತಿ ದಿ ಹೈ.
1: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರ್ಡೂರ್, ಅವಾರ್ಡೆಡ್ ದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ್ ಬೈ ದ ಸಂಗೀತ್ ನಾಟಕ ಅಕಾಡೆಮಿ. ಕುಮಾರ್ ಮರ್ಡೂರ್ ಸ್ಟ್ಯಾಂಡ್ಸ್ ಔಟ್ ಆಸ್ ಅ ಗಿಫ್ಟೆಡ್ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲಿಸ್ಟ್. ಹಿಸ್ ಗ್ರೌಂಡಿಂಗ್ ಇನ್ ದ ಕಿರಾನಾ ಅಂಡ್ ಗ್ವಾಲಿಯರ್ ಘರಾನಾಸ್ ಅಲಾಂಗ್ ವಿತ್ ಟ್ರೈನಿಂಗ್ ಹಿಸ್ ಫಾದರ್ ಪಂಡಿತ್ ಸೋಮನಾಥ್ ಮರ್ಡೂರ್ ಹ್ಯಾಸ್ to a unique gaiki that weaves in elements from Jaipur Atrauli and other gharanas built on deep riyaz and inspiration from legendary maestros. A multifaceted performer and composer, Kumar explores khayal, tumri, Hindi bhajans, Marathi abhangs, Kannada dasa sahitya, Kannada vachana sahitya and many other traditions. An A-grade artist of Akashwani Darshan, Kumar has performed throughout the country in various prestigious concerts.
0: Aaj ke is karyakram mein aapke saath tabla par Pandit Satlingappa Desai Kallur aur harmonium par Sri Panchakshari Hiremat saath de rahe hain. Shri Kumar Mardur apne karyakram ka prarambh raag Chayanat se kar rahe hain. Vilambit jhumra inayat ho, drut